ರಗನ ರಗನ ಸಗನ ಜಗಣ ರಗನ ಸಗನ ತಗಣ ರಗನ ಸಗನ ತಗಣ ಪಗಣ ಸಗನ ತಗಣ ಪಗಣ ಗಗನ ಪಗಣ ಜಗಣ ರಗನ ಸಗಣ ಜಗಣ ರಗನ ಸಗಣ ತಗಣ ರಗನ ಸಗಣ ತಗಣ ಪಗಣ ಸಗಣ ತಗಣ

ಗಗನಂ ತದಯನಂ ತಲಂ ತತ್ತಯ ಗಣಂ ತದಯ ಗಣಂ ತುಭುತನಂ ತದಯ ಗಣಂ ತುಭುತದಯ ಗಣಂ ತ ನಂ ತುಂ ತದಯ